awade chiu firi wa man ni nyinaamu a na so chiu firi wo so wani nyinaamu a ba mu atafo ni mu asasa enyuma wo se otu ni mu awade din ni so saa